0: ಕಲ್ಪಿನ ಪಾಪತಿ ದೇವ ಸಭೆ ಮುಲಿ ಇಂದ್ರ ಮಹಾಶಿವ ಜೋಗರಿ ಕೇಳ ಅಂತನ ಪಾರ ಬಾರಿಯ
1: ಅಂತನ ಪಾವತ್ ದೇವ ಸಭೆ ಮುಲಿ ಇಂದ್ರ ಮಹಾಶಿವ ಜೋಗರಿ
0: ಅಂತನ ಪಾವತ್ ದೇವ ಸಭೆ ಅಂತನ ಪಾವತ್ ದೇವ ಸಭೆ.